0: FM Anu Paha, FM Anu Hatarai da Jumaata, Net FM. De dunu mamata, de dunu mamata.
1: Brought to you by
2: Atunu Lake Namahubavan Ratapuram Rasa Genayana Aule Sama Rasa Karakana Mater Freela Noodles Taste Ke Trustika.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಲ ವೇದ ಪಹತಾ ಹಮುವನ್ನ ಬಿಂದು ಐ ಹತ್ಸಿ ಹತ್ತೆ ತುನೈ ದಿಸಿ ಹತ್ತೆ ತುನೈ ಪನ್ಸಿಯ ಹತಲಿಹ ರಸತುನ್ ಹದಕ ಪಾರಂಪರಿಕ ಪೇ ರಸಯ ಮೀನಕ ಸಹಲ್ ಬೈಯನ್ ವಿನ್ ವಿತಿನ್ ಸ್ಮಾರ್ಟ್ ಟಿವಿ ರೈಸ್ ಕುಕರ್ ಬ್ಲೆಂಡರ್ ದಿನಾ ಗಂದ ಸಹಲ್ ಕವರೇ ಕೂಪನೆ ಅತಿಥಿ ಆಗೇ ಒಬ್ಬಟ ಹಿಮಿವೆ ಮೀನಕ ಸಹಲ್ ಅಪೇ ಉರುಮೆ ಅಪೇ

ಶೀತಲ ಅಂದರು ಕೊಟ್ಟಿಯಕೆ ಏಹಿ ಕಿಸಿವೆಕುಗೆ ದಯಸ್ ದಲ್ವೆಮೇನ್ನತ ನಿಶಾಚರ ಸ್ಪೆಲ್ಮಕಿ ನಿವೇದಿಲೇನ ತಾರಕಾವಾಗ ಸಾಕ್ಷಿಯಟಾತ ಅಸಂಪೂರ್ಣವೋ ಕಥಾವಕ ಅವಸನ್ ಪರಿಚ್ಛೇದೆಯಲ್ಲಿ ಅನ್ನಟ ಅಕ್ರು ಗಲಪನ ಹದವತಕ್ಕೆ ಅನೇಕ ಹದವತಿ ಶೇಷವೋ ಮಾತಕ್ಕೆ ಅನ್ಪಮನ ಸುರೇಖೇವ ಲಾಂಗಯತ ಏತ್ ಕಥಾವ ಸಂಪೂರ್ಣಯಾ.

ಹ್ಯಾಂಗೇಮ್ ಪ್ರಕಾಶ್ ಅನ್ನೇ ಅದವಾದ ಪ್ರಕಾಶ್ ಅನ್ನೋ ಕಲ ಹ್ಯಾಂಗೇ ಮತ ನಿರ್ಮಾಣ ಅವನು ಗುರುಗೀತೆ ಅದಟ್ ನಮಗೆ ಮತಿ ಪುತ ಮಂದಾರಂ ರೇ ದ್ವೇಷನ್ ಲಾವತ ಆದರೆ ಮೇವೆಲಾವೆ ಮತ ಕರಣವಾದಿ ಮಾತಲೆ ನಿಶಾಂತಿ ಯನ್ನ ಮಹದನ ವೆಲಾವೆ ಕೆನೆ ಕೆನ ಕೊಟ ನವತಿನ್ನ ಇತನೋ ಹರಿಯಟ ಆದರೆ ತೇಮ ವೆನ್ನತಿ ಬಾಲನ ಕೊಟ್ಟ ಕಥಾವ ನಿರ್ನಾಮಿಕಾಯಿ ಮಂಗೆ ಅನ್ನೇ ಅನೋ ಅದುರ ನಮ್ಮ ಕಂದುಲ ಉನೈ ಕಿಮ ಎಸ್ ಪಿ ಅನ್ ಕಸಾತವ ದುಃಖ ದರಾಗ ತಾಯಿತ ಮಂತರ ಮೆಹರಿ ವಟ ಪೆಂ ಕಲೇದ ಕೆನೆಕ್ ವೆನ ಸಿಹನೆ ಹಕ್ಕು ನಾತ್ ನಂಬ ರತ್ತರನ್ ಏ ಸಿಹನೆ ಸೆಪಾಯಿ ಮಾತಾ